ಹಲೋ ಡಿಯರ್ ಲಿಸ್ನರ್ಸ್, ಆಪ್ ಸುನ್ ರಹೇ ಹೋ ನಮಸ್ತೆ. ಹಲೋ, ಆದಾಬ್ ರೈನ್ಬೋ FM 101.9 ಪರ್ ವಿತ್ ಮೀ ಯೋ RJ ನಿಧಿ. ಅಭಿ ಹೋ ಗಯಾ ಹೇ ನ್ಯೂಸ್ ಕಾ ಸಮಯ, ತೋ ಹಮ್ ಜಲ್ದಿ ವಾಪಸ್ ಮಿಲೇಂಗೇ ನ್ಯೂಸ್ ಕೆ ಬಾದ್.

ಅಕ್ಕಿ ಪಿಡುಗು ಅಲ್ಲೂರಿ. ಯಬಡು ರಾಣ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗ ಮಮ್ಮು ನೆಂಚಿ, ಮಣ್ಣುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲೆಬಡಿಕೆ ವಚ್ಚರ, ಬದುಕು ಜೀವನು ಭಕ್ಕು ಮಂಟೆ ಹುಡುಕು ನೆತ್ತರು ಉಬ್ಬನೈತೆ, ಆ ಚಂದ್ರ ನಿಪ್ಪುಲ

ತರಾ ಶಾಮ ಕಾ ಹೋಗುಮಾ ಸುಬಹ ಪೇ ಜಿಸ ತರಾ ಶಾಮ ಕಾ ಹೋಗುಮಾ ಜುಲ್ಫೋ ಮೇ ಏಕ ಚೆಹರಾ ಕುಛ ಜಾಹಿರ್.